ಗಣನಾಥ ಸದ ಪ್ರದಾತ್ರಿ ಶ್ರೀ ಕೃಷ್ಣ ಮಾರಿ ಗಿರಿಜೇ ತವ ಸುಪ್ರಭಾತಂ ಸಂ ಮಂತ್ರ.